ಕಡಲಲ್ಲರಿ ತಿರಚಿದರಿ, ಕಡಲಲ್ಲರಿ ತಿರಚಿದರಿ, ನುರಪದಚ್ಚ ಕಾತಡಿಚ್ಚ ಕರವಿರಚ್ಚ ಮಲವಿರಚ್ಚ ಕಡಬುರಂಗ.